ಕೃತಾನ್ ಕೃತ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್ ಧಗಿಟ್

ಮನು ಮಧೆ ಸದಣಿ ಕುದವರಿ ದಳೆ ಅದ ಮನು ಮಧೆ ಸದಣಿ ಕುದವರಿ ದಳೆ ಲಾಲ ರಂಗಿ ಫೂಲ ತುಜಾ ಗಾಲ.